ತವ ಸುಪ್ರಭಾತಂ ಶ್ರೀಮನ್ನಭೀಷ್ಟವರದಾಖಿಲ ಲೋಕಬಂಧೋ ಶ್ರೀ ಶ್ರೀನಿವಾಸ ಜಗದೇಕ ದಯೈಕ ಸಿಂಧೋ ಶ್ರೀದೇವತಾ ಗೃಹ ಭುಜಾಂತ

ತ್ವತ್ಪಾದ ಧೂಳಿ ಭರಿತ ಸ್ಫುರಿತೋತ್ತಮಾಂಗಾಃ ಸ್ವರ್ಗಾಪವರ್ಗದಿರಪೇಕ್ಷ ನಿಜಾಂತರಂಗಾಃ ಕಲ್ಪಾಗಮಾಕಲ ನಯಾಕುಲತಾಂ ಲಭಂತೆ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ತದ್ಗೋಪುರಾಗ್ರ ಶಿಖರಾಣಿ ನಿರೀಕ್ಷಮಾಣಾಃ ಸ್ವರ್ಗಾಪವರ್ಗ ಪದವೀಂ ಪರಮಾಂ ಶ್ರಯಂತಃ ಮರ್ತ್ಯಾ ಮನುಷ್ಯ

ಸಂತಸ್ಪನಂದನ ಮುಖಾಸ್ತವ ಯೋಗಿ ವರ್ಯಾ ಧಾಮಾಂತಿಕೇತವಗಿ ಮಂಗಳ ವಸ್ತು ಹಸ್ತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೆ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈಃ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೇಂ

ಸಮುದಿತ್ವರಸಾಂದ್ರರಾಗ ಸೌರಭ್ಯ ನಿರ್ಭರ ಸರೋರುಪ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕಲ ಶಾತ ಭದ್ರ ವಜ್ರಾಂಕುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋದರ ದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನಕಾಂಶು ಬಿರುದಸ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೆಪಿ ಸಪದಿಕ್ಲಮ ಮಾದಧಾನೌ ಕಾಂತಾವವಾಂಗ್ಮನಸ ಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಲಿಶೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಶೃಂಗಾಗ್ರ ಮಂಗಳಾಭರಣಾಂಗಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಾವಯವ ಸೌಂದರ್ಯ ಸಂಪದಾ ಸರ್ವಚೇತಸಾಂ ಸದಾ ಸಂಮೋ